0: לא עלינה אתה חלית לי חייתו עשתו כאן
1: את שומע נעומקו הטוב וניקה כאינטנית מסולים מתה עשי אני לי וניקה את וקטומיק תוסעה לנגלת מיוסי תן טיווי עם התלוק תשיעו ירמיוק וניקה את וקטילו תוסעה לנגלת Takwa unika tuak telima angit tu saksawi unalangi mata unno Yuhit sakit tu uninga isumagit suku Takwa unika tuak tengit tsunami ni sauti luwit sinna sauti kut Nitsa aku maktu galuat
2: Ikalka TV mata lubunga Ama yunulu. Ada kerja tanggal ayo lu. Tatumia. Ada kerja. Ke. Ni kena ada kerja kalau pun juga. Angai kau binum. Ni waktu hi binum. Kan sumi. Tena. เอาเลยเจ้าเอาเลยเจ้าตะกะเอาเลยเจ้าตะกะอันนี้ก็เอาลูกกันไปกันไปทุกทีลูกเออแต่ในโลกนี้กันสุขคลุนาหลอกมาเจอมันอ่ามีนี่ที่อันนี้มีวัตถุหลอกที่มาอยู่ที่บริบาลอ่าเต็มเลย Sunau pahalunat, sunau pahalunat. Umiak tu kata tu ini orang ayu. Tapi kau ngak kempeni, kempen cemu. Tapi balik, aku, aku tak nak curi. Nama yang ni, umiak tu di, tapi kau ujul perjalanan kau ni ujul cawi, ujul. Ila wogi titu marit. Ukaus kalau aku ni yang milu ni, ya aku titu ukaus hilwi ni. Tapi cuma ni. Tapi metu lop cuma lu tiko. Tapi nama aku tu, titi tu ini tiko. Sama kita sama. Atas jalan, ya ni bengal tiada tilu, putih ya pun, sihir ini, itu tahu sih macam apa, ini mah, pilu awak ni yang kita kalau ni, tapi mah, kini orang yang golok tu. Ya, jadi awang. Ya, ukum itu. Pilak, pilak tu ni sudah akawan ukum itu, ukiran ukum itu. Ya, tega nggak? Karena semua tu ni aku tu dah cuma ni. Ada kalau. Anak malu ni ya, kat sini kaya kan beli beli juga. Teka punya soal tu kan mian tu, awalnya yang nak kerja beli beli kudu juga. Tapi malah, awal lah kata, awalnya juga, upeng aja umat. Pengasih, upengasih apa ramat, si lapsi siellä haluttu, niin ei mennä siellä ennen huttuneet piluit. Ja hän aina kano, että kun mä kaikki tuon kaangannut, näsi siellä hattakannut, että ei kun mä näsi jätsimattunut, kun mä siellä sitä hattasin mä. Nyt siellä ei niin sun oppa. Heippanga hakuttaa, heippanga hänni jo. Pioloksi mä jo tekko. Ja siellä pien matik. Pinesa kristimallon matik. Tämmää siloksi mä mielin.
3: Tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietysti, että tämä on tietys tämättömiä tosiaan, että se on suosiuttunut, että itse olen oppiretsiä semmoinen ratamanna. Että kun leuksimman nangannut teemeellinen oppityynä, se muu haustuynä, niin kun sun oppiru teki semmoinen ratamanna. Takka minä tekit sumahtuni, tämä seijaktutuni. Tämä kun niin tosiaan valoama, johdatsi siellä lohtunut, niin riippasun elu. Niin riippasun elu, niin riippasun elu, teki kumahtuni. Tämä se ei ole mahtuu teikkoa takkaamme teki lähtöi. Tosaksi mä kittaavan takkaamme. Tekin niin nähtävät, että oli suosi yhdessä, niin teimä tosiaan hattasimme. Tämä niin uusi risimme, joka enemmän mun teki tuu. Uki uhalat sunga puhutin, että aina olla. Uppi hattasimme, joka tämän tosaksi mä lähtöä. Asuilaat, luritsi siellä hattasimme, jonka tämättömiä. Asuilaat, ulottuu simmallut siellä sungelu. Taikkuni ja saaria hattali lauluni. Saaria palot tullu. Tuossa hattalot sunga. Asuilla alla reo taikkua. Tuossa asimallekka. Uppinak me tämmä seilokta tui. Taikkua tuossa avalokta katakkal me tiki kumahna rahtavasi majut. Taikkua mun luotsi siellä hattali laulun. Niillä on lakilla. Taikkua mun luotsi siellä hattali laulun. Saaria hattuni. Saaria palaa hattatuni. Asuilla alla reo. Lottu taikkua tämä säilii tekillä rippuun. Ihmeitti vahattiin loksimakama. Taavan takkasi jäljellä munni. Unani takkasi jäljellä haratta taunani. Nunani vahattiin jättin evanoksi jäljelläni. Vahta myynny kerksua myynny. Sallu myynny. Ivuji myynny taavan takkatni tukalei. Taavani tusa ahattu loksuma saari aksimalli ahattu loksuni. Asuilla alla reilu taavanga takkami, josaksima jaa suosuuttunga tikitsumaa määrta ohtasima jui tämmä säijyi. Taikku agun urtsi siya hattasimalla ja hattasima gama. Tämätsuminga unikkia oma lahivunga, sinna saudikku tuhaa ja uksautilugu. Taimeittu simatsapunga, asuilla tikituinna hattalaga tammata tämä onka joksimu. Taikku asaari aksima jo tämmä säijaktatut, juritsi ja hattasima kiit. Jogin lagel tasuwi takwel lagel lugil tasuwi tama ma tikituinna palaga takmata asuila ihimaga piungiti hatteile oksimaru tama saktauni angusimut inyo hatilekkani ilekkani tama anake sunena hatilekkani ilekkani piluanguato tama saktautuinna hrilanga attagustu magelu hattasimaga matamatsimaga tama saktau hrilanga tusa simaga Tikiuttaa simalakmat, taikkununga saariak simalakta uhatta tunnun taimeitti uhatta simalunga. Atta rillit ulak suvilakka, tamma saktautunga niin nuori lak suvit. Taimeitti mi, inyusa kallok simalunga, sukkutaktautunga niin nuusi lak suma. Tosa simalakata manna sulitsepa tamma saari tikit sumakma lakta usimanna reja uutikilanga taavanga takkami. Tamanna usaknipat, inyuhatikkani kenok sumi. Asuilla alla tämä doktorilla kannattu. Isimma kasimman alla tämä teimittymi. Asuilla tikituinna hattelaga tämä on kajoksi minun ettiin. Asuilla alla kummatika piumitun mario hattasimman. Samat sumingan ja pili uutikkut. Tuossa säytillä unikkaa lahivunga. Unikkaa takatamanna. Tuli sulitsiä punga, sulin lahipunga. Isimma kisimman alla kannan piusir, isimman alla kannan lisimman. Ida isimman tyynnä simangitunga. Piusirilla kasimajaga manna, tamanna kutsasuksima jo paaluugama. Tammasai, tamaunga tammasaktau pinna hattahulina inu hatikkeni, kajoksime u hatikkeni, teemeitti mitsuma leuksimagama. Asuida tikituinna hattulaga tammata teikkua. Teikkua luangua kaalu inu makku sugoltumi, takirakto simajaka. Uttualu, teini uttualikillei, teinnelu, ammalu saali inu akak. Taikkua lukin lakitsima jääkka. Tämä sain lakialu lukit suki. Tikituina hattelaga tammanti tämä onga. Kutsasuttu makialu ili oksima kama. Tämä on inuna hatikkani. Tämä tosiiva tinne uyeringni. Tusakui hattasima kama sokosiuksunga takkame tikiku mahtun tämä sain. Taikkua onga lukitsia lakitsunga. Katimut siis kunnasit sutallaat. Hattel joksima joku taikkuniina. Haalini varmilu, uttualumilu, uppini pitsu tikillu. Liisisi pitsu. Katimatsi hattasima joku allaat. tamasayin yung tiki daw si tuwing nakataw mga ta. Ilali lang at si mayong alita matuminga. Pili wakto ni sa alita yung ninyo mga. Kaya mga mariano, isumagkot. Aki wakto si mayala. Aki wakto lang si matuko. Tamatari tuwing ako nago. Ilakay na tamahan niyo makatik ka ni. Kaya mga mga isumagkot. Aki wakto lang si mayuwaro mga tamatuminga. Diyos ka at yung si pito tigitsubo. Kaya may lukto at nangasunaw pa. Uban ni takun na kaswat sa nang inyo katik ka ni kisay takun na kaswat sa matay may tiyo si mayunga. Aswila tamaw nga tiki katalag madik takun na kayak pala ang mayunga hanugalag nangangalag yak tutuy na sunga hanuilok tuwalok sa mga adik hanubiwalok sa mga adik kamang isok tuwalok na sunga takun na kayak pala ang mayunga tayo sa mga salimik tiki si malang matamaw nga akirak tunik yung ganun. Nakiraktun ni Kuganok pinamay. Tamasay niyo yung rats ni Kuganok. Takun na rin isok sa pala akong nakatama ang matikim matay ko nung ay nakatulak sa tangin niyo. Tay may mat. Nuk kapalya tuya ak pangin mat. Walya tuya at tangin matay ko at ikihat na tuk. Sali niyo akong may. Katimat sila katala ako si Malugot. Katimali tamak watimi ulut. Katimali ilat. Katimali hutigila watunulay ni Timi hutigila ulut. Pokto nagpaat. Katimat sila ako si Mayugutay at si mga sali niya ako may upinipitso tigitso. Si Yuska at si Tats mga doot siya katimaw na haksota siya niya siya nito. Imay tumi, Tats mga pitso na haksota. Patitaw nung may pitso tigitso ko taan na katimat siya tigil ako si Mayabot. Nama na sorry mo. Tama niyo ko at siya. Tama sa hindi niya. Pati tawi ako si Malunik, pati si Katakon ako. Katimalila ako si Malabot. Ubagot, Timi Ulunik, Pokto ni Ulunik. Ilatay ko nung alik. Timi Ulunik, ilagay ako sa nga. Ilisak pimi, Timi Kutigil ako doon niya sa nga. Katimali Kutigil ako sa nga, ilisak pimi. Tay ko nung alik ako sa nga, katimali ko nung. Akirak tutum marialog ang matay may marialog katimali nila yung tayong kaduak sunga. Katimali alo hataya ilo katiyado na alo si mayunga. Katimat sa katot kung nasa alim pinuak tubang alisugal to. Tay may marialog uwiang mula ko si magama umigin lakalak sa kutay na sa alim. Pati siyak tutu alo matamang winyong marani. Dahan na pati tayo na upiring ni siyak si marakwin yung marayo pati tayo ni nga. Nuk katit si kasuwa ko tingin si Malaka. Adlan ita ako nila kuti ukaw singin ni. Takulok si Matana nga. Hanoy lo mga atay pigit na nagit. Taan na pila kayo si Malukit Tsubo. Taan na pila kayo pati tayo ni nga. Namay ako. Taan na ulukit Tsubo. Katimat sila kasi Malukit. Aswila. Katima sabi niya yung alawak sugo. Kausto niya lang ang wala yung mapati silo ni inong marin ni imanak kalit silo ni. Kaya may timito sila ako sa mga nilot siya ka matakula ako sa mga katalo. Katima sabi niya yung alawak at tigo kausto niya si wala yung mapati silo ni ilang asito ni. Isumagapiyong itumakayalaw nila ako sa yung mat. Tamasaktaw lakas ni Jualpin na wakit sa isang atamaan yung tini. Asugun lakit piyong itong makawin ako sa mayroon isang maga. Umatigalok at sa takap talak suni. Anong nakalato sa aksaw at talak suni. Uwan nito sa akat talak sa mayroon ang natay manok sa kayo at tunga. Umatigalok at sa takto alulak suni. Akirakto ni kumot. Kahit sa mga pati sila nga wala yung isahalin niya ako. Masaya may tulak sa mayroon nga. Nulang kaya siya ka may lumi. Anak ka nga ni. Itsiba ka siya. Tapos mga lahat. Itsiba ka siya kung nasa mga lunay tayo na. Tamata ka siya at winyami. Itsiba ko at nga. Itsiba ko nalok sa mga lunay tayo mga lunay. Itsiba ka siya. At takalwa ka ba ni kawit sa ating yata. At talak siya nga. Ilo ang piso ka lahat. Winyalak siya nga. Tayo may tulok siya mayo nga. Nulang kailok pala yung mga tuwing nga magkatimagiyak sila, katimagiyak tutay nyo nuk. Kaumat, kausin lang yung mga tuwing nga wala yung batis lang at suni. ilakkani ilallukkanamma itseekani nullaqqeritseerama illuiluani tukitaileqtimayungisumakkut paannilimakkisianiulertsuni saalimi uppini pillugu tammasertauningi pillugilakka paannilimakkisianiulertsumasaalinuarmik исуматааллагчума тайканиллуми налортаганину нуккаагхэтиарама итсивагуннариккамалуунни паалугу иммаха паалугу тиллу хатталуиги такуннеруннариллуги аллал аллал аллани такуккалагуннеруни паттисигаттаниангимат такулуннайтигумариалерсугу исуматаанерсималума тиллу хатталугу паалугуиги тагуннерунэн тисиарлугисума таилерсималума таймейлуорлугулу аммалутайтсумига паттисивигилангаянгани уивисарнеремалерсугааллаат исума таалерсималунга пиллериалтсума таива исумага пиунгисуммариалуилерсумма таммасайилин таммасартаутуиннахулингникуганут тамаалнун тиникаерсуми тайне паттисивигилангаянга коппимиалла кувисивигуматтугу исимахарпигиллеортсималера тайна саали инуарак тайметтими инуусахарсималунга таммасайини тусаагама инуусилимаа сурусуилимаарани тааккут тааккуангулуритсилерсунга тайметтуусималлертунга лангуангиттунга сулиллериппунга пиусекисималеранунниккаапунга сиганунниккааянгиллана тайметтуусималлериттунга тайма паттисилангайуарат пиннаиуаллайма кависттуиннамат тайма тукитаатсиалеорсимаюнга анеққарантайкани нуққаруннангертиарама паалугулу тиллуалугу такуннахиертилугулаллуни илигитиллулертилуги аммалу паттисивигилангаянга хуппими кувисивигилугу тайметтуулага тайметтуми тукитаарсунга тайкингаиллуминалертарани анисилеорсимаюнга упаулиситсунга тайма пинасуариартуситсунга тайтсунга паттисилангалумик асуила инулипаалуулертуми такулилеорсимаюнга силами паттисивиулангалусаниан тикиутилутлеорнага тага упаутилунга паагиартутунга тикиутилутлеорнага тутсиара суиллертиммиюнга куутимут хану тутсиасугунгиа минахавиматтананга така акирартукама хавимагалааннага тутсиасугунгиами хану илуваиормагаамма така фааннекиартулагаттуалуулага масаалими тутсиара суиллеорсималунга аккутигани тикиллутунгинеранинуи сивунеранами супааиулармата паттисивиулангалус саниани иппалаилут лагасуиллеорсималунга куутимут куутииниухатигани таймаилуортигилаунга таймаилууматтаги наминиухатигани таймаа тутсиара суилерсунга таймаитсумисумаккут асуилаа таймаа тутсиакама тикиутилутлеорнага тайккунунга паттисиилагумаллаилун исумага сангиилималлиасиллеорсималу акирартунниалуга сангиилималлиасчуни таймаа тутсиатуарама инуухатигани таймаилуортигилаунгаалагама сангиилималлиакками тайккунуга тикитуиннарама тайккунуга паттисигасуартуму саалимут сугиалеорсиматтагиттунга паалеорсиматтагиттунга паагиарту каймагалуарсунга таймаа тутсиа кайнатуарама сангиилималлиаилеорсиммисумага сугиалеорсимагитунга тайтсимани тутсиарама сугиартаугумалага сугиартаугумалага куутимут сугиангилахилеорсималума таймаат тиисусикаатиуси питсутигитсугу таймаа паагумаалахисиматсунгаала исумахарсималунга асуила тикитуиннарама тайккунунга паттисилангаис паттисиилангалунут атуиннаралутуа пиллеортнери тикиго такуннаугу атуиннерсунгалу паттисилертуни
4: Tai meillä tänne piitän nekki taulani kengät sumiuk unikkaamman. Tänne suli nipinga ylä unikkaan nukun gimmat. Vaikka kun me saa ikään on meidän tiuk. Me saa ikään millä on meidän tiuk. Kauja mani apa siuk. Kauja suki lang muja kengät nilien ja lukmangan. Unua sini tien ja kusi.
5: From CBC News, The World This Hour, I'm Neil Kumar. A day after U.S. President Donald Trump threatened to annihilate Iran, in a speech at the United Nations, the Iranian president returned verbal fire. In a blunt message of his own to the UN General Assembly, Masoud Pezeshkian called his country the victim of U.S. and Israeli aggression. Tom Perry has more from New York.
6: You know, terror kardan.
7: As he stood at the podium before the UN General Assembly, Iran's president Masoud Pezeshkian held up a portrait of Ayatollah Ali Khamenei, Iran's former supreme leader, killed by the U.S. and Israel on the first day of their war against the Islamic Republic. Pezeshkian produced photos as well of children killed when their school was hit by an airstrike. As Pezeshkian spoke, the single U.S. representative in the room stood up and walked out, but the Iranian president continued with a message of defiance aimed at U.S. President Donald Trump. He should know that threatening our people will make them more united and stronger, Pezeshkian says. The Iranian people will not bow to force. Israel, America's partner in the Iran war, will have its moment before the General Assembly tomorrow. Tom Perry, CBC News, New York.
5: Ukrainian President Volodymyr Zelensky urged world leaders at the UN General Assembly to put more pressure on Russia and de-escalate the war ahead of some difficult times.
8: Ukrainians understand that this winter could be very harsh for us. But in response, we will have no choice but to make it painful for Russia too. And that's exactly why we say that de-escalation steps are important, are needed before winter.
5: His address came as Ukraine's capital has been slammed by Russian strikes over the last 24 hours. In Ontario, a sentence hearing got underway for a man who pleaded guilty to aiding in more than a dozen suicides. Kenneth Law admitted he ran websites selling lethal substances to vulnerable people who later died. Lisa Jing reports.
9: A tribute played in court. It includes the line, "I miss you, my life," part of victim impact statements from the parents of Jesenia Bedoya Lopez. She was 18 when she died. As the song played, her father broke down in tears. A Crown attorney read out his statement. "I never imagined I would have to live in a world where my daughter no longer exists." In a packed courtroom in Newmarket, Ontario, there were tissue boxes at the end of every bench. Kenneth Law sat in the prisoner's box, staring ahead without emotion. As other families read their own statements, including Adrian Dali, sister of Maurizio Vidala. She said her brother had a way of making people truly feel heard, and now the spaces he once filled feel permanently empty. Lisa Sheng, CBC News, Toronto.
5: Quebec's party leaders gathered at Radio-Canada in Montreal for their final debate tonight. They were met outside by groups voicing concerns about things like health care, working conditions, climate change, and poverty. The demonstrations outside of the building were conducted safely. And it's day one of BC's election campaign. Tanya Fletcher tells us more.
10: Thanks for joining us.
11: Using the Canada-U.S. border as a backdrop for his first official campaign announcement, the NDP's David Eby promised to triple American health worker recruitment, reinforcing what he thinks this election is all about.
10: Do we embrace the politics of the United States, Donald Trump, or do we lean into our strengths, our public health care system?
12: I can understand why they call this election, even though it's risky.
11: Sanjay Jaram is a political scientist with Simon Fraser University. He says there's no hard evidence historically that shows voter anger over early and arguably unnecessary elections translates to protest votes at the ballot box, whereas disarray on the right, he says, may muddy the waters for voters.
12: This situation of a reformulated right that's sort of piecemeal, people at this point don't even know, okay, they're going under the Conservative Party label. Is it still the Conservative Party? Are they going to change their name? Who are they?
11: Half of British Columbians say the province overall has been heading in the wrong direction. Tanya Fletcher, CBC News, Vancouver.
5: And that is The World This Hour. For CBC News, I'm Neil Kumar.
13: شلق انه نوفي ناتو 60% شدلغ نلوني شدق للوني انوغينا 1.30 نيلشنينغ 2 نويات انه نوفي غلا ناتو انوغينا 1.30 نيلشنينغ 1 اقدر توتا انه نوفي غلا ناتو تشغل نلوني انوغينا نيجت باشي تومي 20 قونينغ 3 كوغار انه نوفي غلا ناتو انوغينا بينغ نبتومي 20 40 مو نيلشنينغ 0